anope mi din chi akase e fi dwuma die so ma o Mr. Ofre obi na ono nso frɛ obi yesu ade ye personal safety tips o shenkani anope fa wa so femme wo afi na wa usua driver wo so fo wa so femme empimpi se ye ka ehyen no a mesrɛ se o driver o okwan mu na ujina de odi wachi no mane sign bi na onhu se ujina empre wo ho ebra ka wudi na chi wa ma wo sign bi ana wo hu se ojina na nkoyi mfa ho yeya ye pentem over speeding no misrel over speeding ekumu nipa ebra ni a wudi na nimo no wo hu se wagina ana se wo hu se wo gina aye no wo yi ne nsa baako na ode ekofem no mesre se se ye driver ye ma ye ni enko ekwan no so Oshenkani ma wani nkwa kwanye no so. Ebra wo drive wo, ebra wo kashe yeno. Nani ya udi wechi, udi neni mono. Oji nano. Se wa show sign bi, ana wa yini nsa. Mesra wo se, aya chwenisi maka krebi, empri enko yi enfahon. Wei, e kasa, e chweye nse, pedestrian crossing. Bebia, ya de paint, black and white, asin sign e kwenye mono. Eho, yentumrika ewo ho. Sabia ni ye baby a wo bedrua ubetietia break na wako akogina wo bedrua mesrel enfamrika entwemo ewo ho se wo yesa wo awa ho bible ni opese otwa kwan no mo no na ho bible wo de kofem ahyenkafo enema e distract yen bebre a etoda ye ka hyen na ema ye ni enko ekwan no ho no ebi ye yenselfo na ekita ye Ebra ye driver no na ye testi. Ebra ye driver no na ye hwe messages ewo phone no so. Eba saa emwa ya ho bible. Mesrel fa phone no to. Ana se ebra ye driver no mpo no na biscuit bikita ye ye die. Ebra ye driver na ye didi no emwa yen e distract yen. Ebra ye driver na ye nya bad news bi ye kaka e car no no. Eno so distract yen. Nti mesrel se ye mududu na ye driver ye timi didi. Yenya ye driver a ye fa phone na ye testi anase ye ye call no emra no mpo no etimiche yen mesre wo ho bible ne awote ehyen no ono nso no ho bible nti no mesre se se ye driver no ye pese ye kwa ye mmoden ase ye be hwehwe bus stop bi a eben yen ne ye kwa kwa kwa gina ho ne ya ye call no anase